0: tenana tenaka dadi dagena dagetena dadi dagena da da tedada tenaka dadi dagena dagetena dadi dagena da tedada tedada
1: dada denna denna denaka da dadi dagena dagetena dagena da tenaka dadi dagena dagena kena kena dagi dagi denagena da dagi dagi dagena dagi dagi dadi dagena dagena dagetena dagena da da ta ta
0: ಕಡಿಕೆ ಕಡಿಕೆ ಕಡಿಕೆ ಕಡಿಕೆ ಕಡಿಕೆ ಕಡಿಕೆ ಕಡಿಕೆ ಕಡಿಕೆ ಕಡಿಕೆ ಕಡಿಕೆ ಕಡಿಕೆ ಕಡಿಕೆ ಕಡಿಕೆ ಕಡಿಕೆ ಕಡಿಕೆ ಕಡಿಕೆ ಕಡಿಕೆ ಕಡಿಕೆ ಕಡಿಕೆ ಕಡಿಕೆ ಕಡಿಕೆ ಕಡಿಕೆ ಕಡಿಕೆ ಕಡಿಕೆ ಕಡಿಕೆ ಕಡಿಕೆ ಕಡಿಕೆ ಕಡಿಕೆ ಕಡಿಕೆ ಕಡಿಕೆ ಕಡಿಕೆ ಕಡಿ